ಶಿಕ್ಷಣ ಕುರುಕಶಾಲೆ ಹುದ್ದೆ ಶಿಕ್ಷಣ ತೇನಹಿ ಸಂಗೀತಾಚಾ ಆರಂಭ ಕಸಾ ಸಂಗೀತಾಚಾ ಆರಂಭ ಅಸಾ ಸಾರೆ ಗ ಮ ಪ ಧ ನಿ ಸಾ ಕಳ ಮಳಿ ಕಳ ಹಂಬ ಅನಿಕ್ ಸೋಪ ಕೊರಿಯ.